0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ. ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್.
1: ಭಕ್ತಿ ಸಂಗೀತದ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ಕೇಳಿ, ಮೊದಲ ಹಾಡಾಗಿ ಬರುತ್ತಿದೆ ಕಾಯೇ ಶ್ರೀ ಕಮಲಾಲಯೆ. ಹಯವದನ ವ್ಯಾಸರ ರಚನೆ ಇದು. ಮಾಧವಗುಡಿ ಸ್ವರ ನೀಡಿದ್ದಾರೆ. ಡಿಯರ್ ಲಿಸ್ನರ್ಸ್, ಇನ್ ಡಿವೋಷನಲ್ ಮ್ಯೂಸಿಕ್ ಪ್ರೋಗ್ರಾಮ್ ವಿ ಬ್ರಿಂಗ್ ಯು ದ ಫಸ್ಟ್ ಸಾಂಗ್ ಕಾಯೇ ಶ್ರೀ ಕಮಲಾಲಯೆ, ಎ ಕಾಂಪೋಸಿಷನ್ ಆಫ್ ಹಯವದನ ವ್ಯಾಸ, ಪ್ರೆಸೆಂಟೆಡ್ ಬೈ ಮಾಧವಗುಡಿ.

ಕೆಜಿ ಕನಕಲಕ್ಷ್ಮಿ ಅವರ ಸ್ವರದಲ್ಲಿ ಡಿ ವಿ ಜಿ ಅವರ ಈ ರಚನೆ ಕೇಳೋಣ, ವನಸುಮದೊಡೆನ್ನ ಜೀವನವು. ಲೆಟ್ ಅಸ್ ಲಿಸನ್ ಟು ಕೆಜಿ ಕನಕಲಕ್ಷ್ಮಿ ಪ್ರೆಸೆಂಟಿಂಗ್ ಡಿ ವಿ ಜಿಸ್ ಕಾಂಪೋಸಿಷನ್ ವನಸುಮದೊಡೆನ್ನ ಜೀವನವು.

ಕನಕದಾಸರ ರಚನೆ ಕೇಳಿ. ನೇಮವಿಲ್ಲದ ಹೋಮವೇ ತಕ್ಕಯ್ಯ, ಆರ್ ಸುಚೇತನ್ ಹಾಡಿದ್ದಾರೆ. ಲಿಸನ್ ಟು ಕನಕದಾಸಸ್ ಕಾಂಪೋಸಿಷನ್ ನೇಮವಿಲ್ಲದ ಹೋಮವೇ ತಕ್ಕಯ್ಯ ಇನ್ ದ ವಾಯ್ಸ್ ಆಫ್ ಆರ್ ಸುಚೇತನ್.

ಸಂಗೀತ ಆರ್ ಕಾಕಂಡಿಕ್ಕಿ ಹಾಡಿದ್ದಾರೆ. ಸಣ್ಣ ಬಡತಿ ಗಣಪಕ್ಕ ಅವರ ರಚನೆ. ಊಟಕ್ಕೆ ಬಂದವರೆಲ್ಲ ಲಿಸನ್ ಟು ಸಂಗೀತ ಆರ್ ಕಾಕಂಡಕಿ ಪ್ರೆಸೆಂಟಿಂಗ್ ಸಣ್ಣ ಬಡತಿ ಗಣಪಕ್ಕಾಸ್ ಕಾಂಪೋಸಿಷನ್ ಊಟಕ್ಕೆ ಬಂದವರೆಲ್ಲ.

ಡಂಗೂರವಾ ಸಾರಿರಯ್ಯ, ಇದು ಪುರಂದರದಾಸರ ರಚನೆ. ದನಿ ನೀಡಿದ್ದಾರೆ ರೂಪಾ ಹಾಗೂ ದೀಪಾ ಸಹೋದರಿಯರು. ಲಿಸನ್ ಟು ಡಂಗೂರವಾ ಸಾರಿರಯ್ಯ, ಎ ಕಾಂಪೋಸಿಷನ್ ಆಫ್ ಪುರಂದರದಾಸ ಇನ್ ದ ವಾಯ್ಸ್ ಆಫ್ ರೂಪಾ ಅಂಡ್ ದೀಪಾ ಸಿಸ್ಟರ್ಸ್.

ನರಸಿಂಹ ನಾಯಕ್ ಸ್ವರದಲ್ಲಿ ಕೇಳೋಣ ಈ ರಚನೆ, ಎಚ್ಚೆತ್ತು ಇರು ಕಂಡ್ಯ ಮನವೇ. ಲೆಟ್ ಅಸ್ ಲಿಸನ್ ಟು ನರಸಿಂಹ ನಾಯಕ್ ಪ್ರೆಸೆಂಟಿಂಗ್ ದಿಸ್ ಕಾಂಪೋಸಿಷನ್, ಎಚ್ಚೆತ್ತು ಇರು ಕಂಡ್ಯ ಮನವೇ.

ಸದಾಶಿವ ಬ್ರಹ್ಮೇಂದ್ರ ರಚನೆ ಬಿಬರೇ ರಾಮರಸಂ. ಈಗ ಕೇಳಿ, ಲಿಸನ್ ಟು ಸದಾಶಿವ ಬ್ರಹ್ಮೇಂದ್ರಾಸ್ ಕಾಂಪೋಸಿಷನ್ ಬಿಬರೇ ರಾಮರಸಂ.

ಡಾಕ್ಟರ್ ಆರ್ಕೆ ಶ್ರೀಕಂಠನ್ ಮತ್ತು ತಂಡದವರಿಂದ ವಿಜಯದಾಸರ ರಚನೆ ಕೇಳೋಣ, ಅಂತರಂಗದ ಕದವು. ಲೆಟಸ್ ಲಿಸನ್ ಟು ಡಾಕ್ಟರ್ ಆರ್ಕೆ ಶ್ರೀಕಂಠನ್ ಅಂಡ್ ಕೋರಸ್ ಪ್ರೆಸೆಂಟಿಂಗ್ ವಿಜಯದಾಸ ಕಾಂಪೋಸಿಷನ್ ಅಂತರಂಗದ ಕದವು.

0: ಪ್ರಿಯ ಕೇಳುಗರೆ, ಇಂದಿನ ಭಕ್ತಿ ಸಂಗೀತ ಕಾರ್ಯಕ್ರಮ ನೀವು ಕೇಳಿದ್ದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಡಿಯರ್ ಲಿಸ್ನರ್ಸ್, ದ ಡಿವೋಷನಲ್ ಮ್ಯೂಸಿಕ್ ಪ್ರೋಗ್ರಾಮ್ ಯು ಎಂಜಾಯ್ಡ್ ಈಸ್ ಎ ಕಾಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ ಬೆಂಗಳೂರು. ಎನಿ ಟೈಮ್ ಇಂಡಿಯನ್ ಮ್ಯೂಸಿಕ್.
1: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ. ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್. ಅಮೃತ ಗುರುಕುಲ ಸಂಗೀತ ಪಾಠ ಹೇಳಿಕೊಡುತ್ತಾರೆ ಅರ್ಚನಾ ಎ ಕುಲಕರ್ಣಿ, ಭಾಗವಹಿಸುವ ವಿದ್ಯಾರ್ಥಿನಿ ಅಂಜನಾ ಎನ್ ಮೂರ್ತಿ.
2: ನಮಸ್ಕಾರ ಮೇಡಮ್.
3: ನಮಸ್ಕಾರ ಅಂಜನಾ. ಇವತ್ತಿನ ಈ ತರಗತಿಯಲ್ಲಿ ಮತ್ತೆ ಹೊಸ ಒಂದು ಚರಣವನ್ನು ಕಲಿಬೇಕು.
2: ಸರಿ ಮ್ಯಾಮ್.
3: ಅದಕ್ಕಿಂತ ಮೊದಲು ನಾವು ಹಿಂದಿನ ತರಗತಿಯಲ್ಲಿ ಏನೇನು ಕಲ್ತಿದ್ವೋ ಅದನ್ನೆಲ್ಲ ಒಂದ್ಸರಿ ಅಭ್ಯಾಸ ಮಾಡಬೇಕು. ಮತ್ತು ಮುಖ್ಯವಾಗಿ ನಾನು ಇನ್ನೊಂದು ಹೇಳೋದೇನೆಂದರೆ, ಇದರೊಳಗೆ ತಂಬೂರಿ ಒಂದು ಪಂಚಮವನ್ನು ನಿಷಾದ ಮಾಡ್ಕೋಬೇಕಾಗತ್ತೆ. ಇದರಲ್ಲಿ ಪಂಚಮ ವರ್ಜ್ಯ ಇರೋದರಿಂದ ಈ ರಾಗದಲ್ಲಿ
2: ಸೋಹನಿ
3: ರಾಗ ಇರೋದರಿಂದ ನಾವು ಅದನ್ನು ತಂಬೂರಿ ಒಂದು ಸ್ಟ್ರಿಂಗ್ ಇರುತ್ತಲ್ಲ ಅದನ್ನು ನಿಷಾದಕ್ಕೆ ಟ್ಯೂನ್ ಮಾಡ್ಕೋಬೇಕಾಗತ್ತೆ. ಈಗ ಮೊದಲನೇದು ಪಲ್ಲವಿ ಮತ್ತು ಮೊದಲನೇ ಚರಣವನ್ನು ಹೇಳಿಬಿಟ್ಟು ಹೊಸ ಚರಣವನ್ನು ಕಲಿಯೋಣ ಇವತ್ತು. ಯಾಕಂದರೆ ಹಿಂದಿಂದು ಮರ್ತು ಬಿಟ್ಟರೆ ಮತ್ತೆ ಹೊಸದು ಕಲಿಯೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಒಂದು ಸಾರಿ ರಿಪೀಟ್ ಮಾಡಿಬಿಟ್ಟು ಮುಂದೆ ಹೋಗೋಣ.

0: ಮೊದಲನೇ ಒಂದು ಚರಣವನ್ನು ಏನಂತ ಬರ್ಕೊಂಡಿದ್ದೀರಾ ಅಂಜನ, ಹೇಳಿ ಮೊದಲನೇ ಚರಣ ಏನು ಬರೆದಿದ್ದೀರಾ ನೀವು?
1: ಬುದ್ಧಿಯ ಪ್ರೇರಿಸೆ ಪ್ರದ್ಯುಮ್ನನ ಸತಿ ಕದ್ದ ಮಜಾಲಯೆ ಭದ್ರ ಶರೀರೆ.
0: ಓಕೆ, ಕರೆಕ್ಟ್, ಅದನ್ನು ಹೇಳ್ತೀನಿ. ಕದ್ದ ಮಜಾಲಯೆ ಭದ್ರ ಶರೀರೆ ಹೇಳ್ತೀನಿ ಈಗ. ಮೊದಲನೇ ಒಂದು

0: ಇಂಗಡಲಾತ್ಮಜೆ
1: ಇಂಗಡಲಾತ್ಮಜೆ
0: ಅಂಗನೆ
1: ಅಂಗನೆ
0: ಕುಲಮಣಿ ಅಂಗನೆ ಕುಲಮಣಿ
1: ಕುಲಮಣಿ
0: ಕುಲಮಣಿ
1: ಇಂಗಡಲಾತ್ಮಜೆ ಅಂಗನೆ ಕುಲಮಣಿ
0: ಕುಲಮಣಿ ರಂಗನ
1: ರಂಗನ
0: ಪದ
1: ಪದ
0: ಕಂಜ
1: ಪದ ಕಂಜ
0: ಭೃಂಗೆ
1: ಭೃಂಗೆ
0: ಸರೋರುಹೆ
1: ಸರೋರುಹೆ
0: ಸರೋರುಹೆ ಅಂತ ಹೇಳಿ ಇಂಗಡಲಾತ್ಮಜೆ ಅಂದ್ರೆ ಒಂದು ಹಾಲಿನ ಸಮುದ್ರದಲ್ಲಿ ಅಜೆ ಅಂತಂದ್ರೆ ಹುಟ್ಟು ಅಂತ ಅರ್ಥ. ಹಾಲಿನ ಸಮುದ್ರದಲ್ಲಿ ಹುಟ್ಟಿರುವಂತ ಒಂದು ಅಂಗನೆ ಹೆಂಗಸು ಅಂತ ಹೇಳ್ದಂಗೆ ಅಂಗನೆ ಕುಲಮಣಿ ಅಂತಂದ್ರೆ ಎಲ್ಲ ಒಂದು ಹೆಂಗಸಿನ ಒಂದು ಸಮುದಾಯಕ್ಕೆ ಒಂದು ಭೂಷಣ ಅಂತ ಲಕ್ಷ್ಮೀ ದೇವಿಗೆ ಹೇಳಿದ್ದಾರೆ. ಸಮುದ್ರದಲ್ಲಿ ಹಾಲಿನ ಸಮುದ್ರದಲ್ಲಿ ಹುಟ್ಟಿರುವಂತ ರಂಗನ ಪದಕಂಜ ಅಂದ್ರೆ ವಿಷ್ಣು ರಂಗ ಅಂದ್ರೆ ವಿಷ್ಣುವಿನ ಪಾದ ಕಮಲದ ಭೃಂಗಳಾಗಿ ಅಲ್ಲಿ ವಿಹಾರ ಮಾಡ್ತಿರುವಂಥವಳು ಅಂತ. ಯಾವಾಗ್ಲೂ ಪಾದ ಕಮಲಗಳನ್ನೇ ಅಂತ ಭೃಂಗ ಥರ ಅಂತ ಅಂದ್ರೆ ಅವಳು ಪಾದ ಸೇವೆ ಮಾಡ್ತಾಳೆ ಅಂತ ಹೇಳೋದು ಅವ್ರ ತಾತ್ಪರ್ಯ ಅಷ್ಟೇ. ವಿಷ್ಣುವಿನ ಪಾದ ಸೇವೆ ಮಾಡ್ತಾಳೆ ಅಂತ ಹೇಳ್ತಾರೆ. ಯಾಕಂತಂದ್ರೆ ಇನ್ನೊಂದು ಇದ್ರೊಳಗೆ ಹೇಳಬೇಕು ಅಂದ್ರೆ ಈ ದಾಸರು ಅಂತ ನಾವೇನು ದಾಸ ಸಾಹಿತ್ಯ ಅಂತ ಏನು ಹೇಳ್ತೀವಿ, ದಾಸ ಅನ್ನುವಂಥ ಈ ಪದ ಮೊದಲು ಹುಟ್ಟಿರೋದೇ ಲಕ್ಷ್ಮೀ ದೇವಿಯಿಂದ ಅಂತ ಹೇಳ್ತಾರೆ. ವಿಷ್ಣುವಿನ ದಾಸ್ಯತ್ವ ಮೊದಲು ಯಾರಿಗೆ ಬರುತ್ತೆ ಅಂದ್ರೆ ಲಕ್ಷ್ಮೀ ದೇವಿಯಿಂದ ಸ್ಟಾರ್ಟ್ ಆಗತ್ತೆ. ಅವಳೇ ಒಂದು ವಿಷ್ಣು ಸೇವೆ ಮಾಡೋದು, ದಾಸ್ಯ ಮಾಡೋದು, ಎಲ್ಲ ಮಾಡೋದು ಅವಳೇ ಅಂತೆ. ಅವಳಿಂದ ಬೇರೆ ಎಲ್ಲ ದೇವತೆಗಳವರೆಗೂ, ದಾಸರವರೆಗೂ, ಆಮೇಲೆ ನಮ್ಮಂಥ ಜನರು ಸಾಮಾನ್ಯರು ನಾವೆಲ್ಲ ಭಕ್ತಿ ಅದು ಒಂದು ದಾಸ್ ಆ್ಯಕ್ಚುಲಿ ದಾಸ್ಯ ಅದು ಭಕ್ತಿ ಅಂದರೆ ಅದನ್ನು ಮೊದಲನೇ ವಿಷ್ಣುವಿನ ಮೊದಲನೇ ದಾಸರು ಯಾರು ಅಂದರೆ ಲಕ್ಷ್ಮೀ ದೇವಿ ಅಂತ ಯಾವಾಗಲೂ ಇದೆ ದಾಸ ಸಾಹಿತ್ಯದಲ್ಲಿ. ಅದನ್ನು ಇವರು ಇಲ್ಲಿ ನಮಗೆ ಇಂಡೈರೆಕ್ಟಾಗಿ ಹೇಳಿದ್ದಾರೆ. ರಂಗನ
2: ತೋರಿಸ್ಕೊಟ್ಟಿದ್ದಾರೆ,
0: ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ರಂಗನ ಪದಕಂಜ ಭೃಂಗೆ ಸರೋರುಹೆ ಅಂತ, ಯಾಕಂದರೆ ಲಕ್ಷ್ಮೀ ಮಾಡುವಂಥ ದಾಸ್ಯದೆಲ್ಲ ಸೇವೆಗಳನ್ನ ನಾವು ಇನ್ನೊಂದು ಒಂದು ಇದರೊಳಗೆ ನೋಡ್ಬೋದು. ಯಾವುದು ಅಂದರೆ ಏನು ಧನ್ಯವಳು ಲಕ್ಷ್ಮಿ ಅಂತ ಒಂದು ಪುರಂದರದಾಸರು ಹಾಡಿದೆ. ಅದು ಅದರಲ್ಲಿ ಏನ ಅವ್ರೇನು ಹೇಳಿದ್ದಾರೆ ಅಂದರೆ ಯಾವ ರೀತಿ ಲಕ್ಷ್ಮೀ ವಿಷ್ಣುವಿನ ಸೇವೆಗೈತಾಳೆ, ದಾಸ್ಯತ್ವ ಇದೆ ಅಂತ ಗೊತ್ತಾಗತ್ತೆ ಅದರೊಳಗೆ. ಅದೇ ರೀತಿ ಇಲ್ಲೂ ಕೂಡ ಇದನ್ನೇ ಹೇಳಿದ್ದಾರೆ ಅವರು. ರಂಗನ ಒಂದೇ ಒಂದು ಲೈನ್ನಲ್ಲಿ ಹೇಳಿದ್ದಾರೆ, ರಂಗನ ಪದ ಕಂಜ ಭೃಂಗೆ ಸರೋರುಹೆ ಅಂತ ಹೇಳಿದ್ದಾರೆ. ಇದನ್ನು ನಾವಿವತ್ತು ಕಲಿಯೋಣ. ಈ ಒಂದು ಸ್ಟ್ಯಾಂಜ ಬರ್ಕೊಂಡಾಯ್ತಾ? ಇಂಗಡಲಾತ್ಮಜೆ ಅಂಗನೆ ಕುಲಮಣಿ. ಓಕೆ.

0: ಅದು ಕೂಡ ಮಾಡ್ಬೋದು, ಗಮದನಿ ಸಾ ಅಂತ ಮಾಡ್ಬೋದು, ಇಲ್ಲ ಭೃಂಗೆ ಸರೋರು ಹೇ ಅಂತ ನಿಲ್ಕೋಬೋದು. ಯಾಕಂದ್ರೆ ಮೊದಲನೇ ನಾವು ಚರಣದಲ್ಲಿ ಭದ್ರ ಶರೀರೇ ಅಂತ ಮಾಡಿವಲ್ಲ, ಅದೇ ರೀತಿ ನಾವಿಲ್ಲಿ ಭೃಂಗೆ ಸರೋರು ಹೇ ಅಂತನೂ ಕೂಡ ಮಾಡ್ಕೋಬೋದು.
1: ಸರಿ,

ಕರೆಕ್ಟ್ ಮೇಲಿನ ಸಾ ಎಕ್ಸಾಕ್ಟಾಗಿ ಸಾ ಬರಬೇಕು. ಹಾಂ, ಸಾ ಮೇಲಿನ ಸಾ ಸರಿಯಾಗಿ ನಿಮಗೆ ಅಲ್ಲಿ ನಿಂತರೆ ನಿಮಗೆ ಉರ್ದು ಶ್ರುತಿ ತಪ್ಪು ಅಂತ ಚಾನ್ಸಸ್ ಸ್ವಲ್ಪ ಕಡಿಮೆ ಇರುತ್ತೆ. ಸಾ ಪ ಸಾ ಮೂರು ನಮಗೆ ಸ್ಟೇಷನ್ಸ್ ಇದ್ದಂಗೆ ಅಲ್ವಾ, ಸರಿಯಾಗಿ ಅಲ್ಲಿ ನಮ್ಮ ಶ್ರುತಿ ಸರಿಯಾಗಿದ್ರೆ ಉಳಿದೆಲ್ಲ ಸ್ವರಗಳು ಸರಿ ಇರ್ತವೆ. ಓಕೆ,

0: ಈಗ ಇಂಗಳಲ್ ಆತ್ಮಜೆ ಇದನ್ನ ಇನ್ನೊಂದ್ಸರಿ ಹೇಳ್ಬಿಡೋಣ, ಸ್ವಲ್ಪ ಪರ್ಫೆಕ್ಟ್ ಆಗಿ ಪರ್ಫೆಕ್ಟ್ ಆಗ್ಬಿಡತ್ತೆ.
1: ಇಂಗಡಲಾತ್ಮಜೆ ಇಂಗಡಲಾತ್ಮಜೆ
0: ಇದನ್ನ ಚೇಂಜಸ್ ಚಿಕ್ಕ ಚಿಕ್ಕ ಏನೇನು ಚೇಂಜಸ್ ಮಾಡ್ಬೋದು ಇಲ್ಲ ಗಮಕ ಥರ ಏನಾದರೂ ಅದನ್ನ ಸ್ವಲ್ಪ ನಾನು ಮಾಡ್ತಾ ಇರ್ತೀನಿ, ನೀನು ನೋಡ್ಕೊಂಡು ಇಟ್ಕೋ ಮತ್ತೆ ಆಮೇಲೆ ಅಭ್ಯಾಸ ಮಾಡಿಕೊಂಡು ಇದು ಮಾಡ್ಕೋಬಹುದು.
1: ಆಯ್ತು.

ಇಲ್ಲ ಇಲ್ಲ ಬರ್ತಾ ಇಲ್ಲ, ಸ್ವಲ್ಪ ಅಭ್ಯಾಸ ಮಾಡಿದ್ರೆ ಬರುತ್ತೆ. ನಿಧಾನವಾಗಿ ಅಭ್ಯಾಸ ಮಾಡಿದ್ರೆ ಅದು ಅವು ನಮ್ಮ ಗಂಟಲಲ್ಲಿ ಅವು ಫಿಕ್ಸ್ ಆಗಿಬಿಡ್ತವೆ. ಅಭ್ಯಾಸ ಮಾಡಿ ಮಾಡಿ ಮಾಡಿ ಫಿಕ್ಸ್ ಆಗಿ ನಾವು ಎಲ್ಲಿ ಬೇಕೋ ಅಲ್ಲಿ ನಾವು ಯೂಸ್ ಮಾಡ್ಕೋಬೋದು. ಓಕೆ,

0: ಇದು ಎರಡನೇ ಒಂದು ಚರಣ ಮುಗೀತು ಇವತ್ತು. ಇವತ್ತು ಇಷ್ಟು ಸಾಕು, ಮತ್ತೆ ಉಳಿದಿರೋದು ಇನ್ನೂ ಒಂದು ಚರಣನ ನಾವು ಮುಂದಿನ ಒಂದು ತರಗತಿನಲ್ಲಿ ಅಭ್ಯಾಸ ಮಾಡೋಣ.
1: ಸರಿ ಮ್ಯಾಮ್, ನಮಸ್ಕಾರ, ಧನ್ಯವಾದಗಳು.
0: ನಮಸ್ಕಾರಮ್ಮ.
2: ಅಮೃತ ಗುರುಕುಲ ಸಂಗೀತ ಪಾಠ ಕೇಳಿದಿರಿ. ಹೇಳಿಕೊಟ್ಟವರು ಅರ್ಚನಾ ಎ ಕುಲಕರ್ಣಿ, ಭಾಗವಹಿಸಿದ ವಿದ್ಯಾರ್ಥಿನಿ ಅಂಜನಾ ಎನ್ ಮೂರ್ತಿ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
3: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ, ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಕೇಳಿ ನೀಲಾ ಎಂ ಕೊಡ್ಲಿ ಅವರ ಗಾಯನ. ರಾಗ್ ಜೋನ್ಪುರಿ, ಖಯಾಲ್ ವಿಲಂಬಿತ್ ತೀಂತಾಲ್ ಬಾಜೆ ಜನನನ, ಧೃತ್ ತೀಂತಾಲ್ ಪಾಯಲ್ ಕಿ ಝನ್ಕಾರ್.
4: ಲಿಸನ್ ಟು ವೋಕಲ್ ರಿಸೈಟಲ್ ಬೈ ಶ್ರೀಮತಿ ನೀಲಾ ಎಂ ಕೊಡ್ಲಿ. ರಾಗ್ ಜೌನ್ಪುರಿ, ಖ್ಯಾಲ್ ವಿಲಂಬಿತ್ ತೀಂತಾಲ್ ಬಾಜೆ ಝನನನ, ಧೃತ್ ತೀಂತಾಲ್ ಪಾಯಲ್ ಕಿ ಝನ್ಕಾರ್.

0: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ನೀಲಾ ಎಂ ಕೊಡ್ಲಿ ಅವರ ಗಾಯನ ಆಸ್ವಾದಿಸುತ್ತಿರುವಿರಿ. ಪಕ್ಕವಾದ್ಯ ಸಹಕಾರದಲ್ಲಿ ತಬಲ ಅಲ್ಲಮ ಪ್ರಭು ಕಡ್ಕೋಳ್, ಹಾರ್ಮೋನಿಯಂ ಅಶ್ವಿನ್ ವಲಾವಲ್ಕರ್. ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಇನ್ನೀಗ ರಾಗ್ ಬಿಹಾಗಡ ಖಯಾಲ್ ವಿಲಂಬಿತ್ ತೇಂತಾಲ್ ಭೈರನ.
1: ಯು ಆರ್ ಲಿಸ್ನಿಂಗ್ ಟು ವೋಕಲ್ ರಿಸೈಟಲ್ ಬೈ ಶ್ರೀಮತಿ ನೀಲಾ ಎಂ ಕೊಡ್ಲಿ. ಶಿ ಈಸ್ ಅಕಂಪನಿಡ್ ಆನ್ ತಬ್ಲಾ ಬೈ ಶ್ರೀ ಅಲ್ಲಮ ಪ್ರಭು ಕಡ್ಕೋಳ್ ಅಂಡ್ ಹಾರ್ಮೋನಿಯಂ ಬೈ ಅಶ್ವಿನ್ ವಲಾವಲ್ಕರ್. ಕಂಟಿನ್ಯೂಯಿಂಗ್ ದ ಕಾನ್ಸರ್ಟ್ ನೌ ಲಿಸನ್ ಟು ರಾಗ್ ಬಿಹಾಗಡ ಖ್ಯಾಲ್ ವಿಲಂಬಿತ್ ತಿಂತಾಲ್ ಬೈರನ.

0: ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ನೀಲಾ ಎಂ ಕೊಡ್ಲಿ ಅವರ ಗಾಯನ ಕೇಳಿದಿರಿ. ಪಕ್ಕವಾದ್ಯ ಸಹಕಾರ ನೀಡಿದವರು ತಬಲ ಅಲ್ಲಮ ಪ್ರಭು ಕಡ್ಕೋಳ್, ಹಾರ್ಮೋನಿಯಂ ಅಶ್ವಿನ್ ವಲಾವಲ್ಕರ್. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: ಯು ಆರ್ ಲಿಸ್ನಿಂಗ್ ಟು ವೋಕಲ್ ರಿಸೈಟಲ್ ಬೈ ಶ್ರೀಮತಿ ನೀಲಾ ಎಂ ಕೊಡ್ಲಿ. ಶಿ ವಾಸ್ ಅಕಂಪನಿಡ್ ಆನ್ ತಬ್ಲಾ ಬೈ ಶ್ರೀ ಅಲ್ಲಮ ಪ್ರಭು ಕಡ್ಕೋಳ್ ಅಂಡ್ ಹಾರ್ಮೋನಿಯಂ ಬೈ ಅಶ್ವಿನ್ ವಲಾವಲ್ಕರ್. ದಿಸ್ ಪ್ರೋಗ್ರಾಮ್ ವಾಸ್ ಕಾಂಟ್ರಿಬ್ಯೂಟೆಡ್ ಬೈ ಆಕಾಶವಾಣಿ ಧಾರವಾಡ.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
1: ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸಂಗೀತ ಪ್ರಿಯರೇ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ವಿದ್ವಾನ್ ಡಿ ಬಾಲಕೃಷ್ಣ ಅವರ ವೀಣಾವಾದನ, ಮೃದಂಗ ಸಹಕಾರ ಎನ್ ವಾಸುದೇವ್, ಮೋರ್ಚಿಂಗ್ ಎಚ್ ಬಾಲಕೃಷ್ಣ. ಮೊದಲಿಗೆ ಪಟ್ನಂ ಸುಬ್ರಹ್ಮಣ್ಯ ಅಯ್ಯರ್ ವಿರಚಿತ ಕೋರಿನವರ ರಾಮಪ್ರಿಯ ರಾಗ ರೂಪಕ ತಾಳದಲ್ಲಿದೆ. ವೆಲ್ಕಮ್ ಟು ಟುಡೇಸ್ ಕರ್ನಾಟಿಕ್ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಂ. ಡಿಯರ್ ಲಿಸ್ನರ್ಸ್, ಇನ್ ಟುಡೇಸ್ ಪ್ರೋಗ್ರಾಂ ವಿ ಬ್ರಿಂಗ್ ಯು ವೀಣಾ ರಿಸೈಟಲ್ ಬೈ ವಿದ್ವಾನ್ ಡಿ ಬಾಲಕೃಷ್ಣ. ಈಸ್ ಅಕಂಪನೀಡ್ ಆನ್ ದ ಮೃದಂಗಂ ಬೈ ಎನ್ ವಾಸುದೇವ್, ಮೋರ್ಚಿಂಗ್ ಎಚ್ ಬಾಲಕೃಷ್ಣ. ಟು ಬಿಗಿನ್ ವಿತ್ ಕೋರಿನವರ, ಸೆಟ್ ಟು ರಾಮಪ್ರಿಯ ರಾಗ ರೂಪಕತಾಳ, ರಿಟನ್ ಬೈ ಪಟ್ನಂ ಸುಬ್ರಹ್ಮಣ್ಯ ಅಯ್ಯರ್.

ಸರಗುಣಪಾಲಿಂಪ ಕೇದಾರಗೌಳರಾಗ ಆದಿತಾಳದಲ್ಲಿ ರಾಮನಾಡ್ ಶ್ರೀನಿವಾಸ್ ಅಯ್ಯಂಗಾರ್ ಅವರ ರಚನೆ. ನೌ ಅ ಕಂಪೋಸಿಷನ್ ಆಫ್ ರಾಮನಾಡ್ ಶ್ರೀನಿವಾಸ್ ಅಯ್ಯರ್ ಸೆಟ್ ಟು ಕೇದಾರಗೌಳರಾಗ ಆದಿತಾಳ ಸರಗುಣಪಾಲಿಂಪ.

ಈಗ ಪುರಂದರದಾಸರ ದೇವರ್ನಾಮ ಪಿಳ್ಳಂಗೋವಿಯ ಚೆಲ್ವಕೃಷ್ಣನ ಕಾಪಿರಾಗ ರೂಪಕತಾಳದಲ್ಲಿದೆ. ಪಿಳ್ಳಂಗೋವಿಯ ಚೆಲ್ವಕೃಷ್ಣನ ಡಿವೋಷನಲ್ ಸಾಂಗ್ ರಿಟನ್ ಬೈ ಪುರಂದರದಾಸ, ಸೆಟ್ಟು ಕಾಪಿರಾಗ ರೂಪಕತಾಳ.

0: ಇದುವರೆಗೂ ವಿದ್ವಾಂಟಿ ಬಾಲಕೃಷ್ಣ ಅವರಿಂದ ವೀಣಾವಾದನ ಆಲಿಸಿದ್ರಿ. ಮೃದಂಗ ಸಹಕಾರ ನೀಡಿದವರು ಎನ್ ವಾಸುದೇವ್, ಮೋರ್ಚಿಂಗ್ ಎಚ್ ಬಾಲಕೃಷ್ಣ.
1: ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಇನ್ನೀಗ ಕೇಳಿ ಆಕಾಶವಾಣಿಯ ನಿಲಯದ ಕಲಾವಿದರಿಂದ ವಾದ್ಯವೃಂದ. ಮೊದಲಿಗೆ ಕದನ ಕುತೂಹಲ ರಾಗದ ವರ್ಣ ಆದಿತಾಳದಲ್ಲಿದೆ.
0: Dear listeners, in today's program, you just heard Veena recital by Vidwanti Balakrishna. Accompanies were on the mridangam, N. Vasudev, on the marching, H. Balakrishna.
1: Continuing the program, let us listen to an instrumental ensemble by the staff artists of Akashavani. Now, let us listen to Varna, set to Kadanakutuhalarag and Aditaal.

ಇನ್ನೀಗ ಕೇಳಿ ತ್ಯಾಗರಾಜರ ಕೃತಿ ಶಂಭೋ ಮಹಾದೇವ. ಪಂತ್ ವರಾಳಿ ರಾಗ ರೂಪಕತಾಳದಲ್ಲಿ ನಿಬದ್ಧವಾಗಿದೆ. ನೌ ಲೆಟ್ ಅಸ್ ಲಿಸನ್ ಟು ಅ ಕಾಂಪೋಸಿಷನ್ ಆಫ್ ತ್ಯಾಗರಾಜ ಶಂಭೋ ಮಹಾದೇವ ಸೆಟ್ಟು ಪಂತ್ ವರಾಳಿ ರಾಗ್ ಅಂಡ್ ರೂಪಕತಾಳ್.

ಇದುವರೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ನಿಲಯದ ಕಲಾವಿದರಿಂದ ವಾದ್ಯವೃಂದ ಕೇಳಿದಿರಿ. ನಿರ್ದೇಶನ ಮೈಸೂರು ಎಂ ನಾಗರಾಜ್ ಅವರದು. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಡಿಯರ್ ಲಿಸ್ನರ್ಸ್, ಯು ಆರ್ ಲಿಸ್ನಿಂಗ್ ಟು ಆನ್ ಇನ್ಸ್ಟ್ರುಮೆಂಟಲ್ ಎನ್ಸೆಂಬಲ್ ಬೈ ದಿ ಸ್ಟಾಫ್ ಆರ್ಟಿಸ್ಟ್ ಆಫ್ ಆಕಾಶವಾಣಿ, ಡೈರೆಕ್ಟೆಡ್ ಬೈ ಮೈಸೂರು ಎಂ ನಾಗರಾಜ್. ದಿಸ್ ಕರ್ನಾಟಿಕ್ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಮ್ ಇಸ್ ಎ ಕಾಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ ಬೆಂಗಳೂರು. ಎನಿ ಟೈಮ್ ಇಂಡಿಯನ್ ಮ್ಯೂಸಿಕ್.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ. ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
1: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಸೋಮನಾಥ್ ಮರಡೂರ್ ಅವರ ಗಾಯನ ಕೇಳುವಿರಿ. ರಾಗ್ ಭೈರವ್, ಖಯಾಲ್ ವಿಲಂಬಿತ್ ಜಪ್ತಾಲ್, ನಂದಲಾಲ ಸಖಿ, ಧೃತ್ ಏಕ್ತಾಲ್, ಜಾಗೋ ಬ್ರಿಜರಾಜ್.
2: ಲಿಸನ್ ಟು ಹಿಂದೂಸ್ತಾನಿ ವೋಕಲ್ ರಿಸೈಟಲ್ ಬೈ ಶ್ರೀ ಸೋಮನಾಥ್ ಮರಡೂರ್, ರಾಗ್ ಭೈರವ್, ಖ್ಯಾಲ್ ವಿಲಂಬಿತ್ ಜಪ್ತಾಳ್, ನಂದಲಾಲ ಸಖಿ, ಧೃತ್ ಏಕ್ತಾಲ್, ಜಾಗೋ ಬ್ರಿಜರಾಜ್.

0: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಸೋಮನಾಥ್ ಮರಡೂರ್ ಅವರ ಗಾಯನ ಕೇಳುತ್ತಿರುವಿರಿ. ಪಕ್ಕವಾದ್ಯದಲ್ಲಿ ತಬಲ ರವಿ ಕೂಡ್ಲಿಗಿ, ವಯಲಿನ್ ಶಂಕರ್ ಕಬಾಡಿ. ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಇನ್ನೀಗ ರಾಗ್ ಶಹನಾ ಕನ್ನಡ, ಖಯಾಲ್ ವಿಲಂಬಿತ್ ತೇಂತಾಲ್ ಸುಂದರ ಅಂಗನಾ, ಧೃತ್ ಏಕ್ತಾಲ್ ತರಾನಾ.
1: ಯು ಆರ್ ಲಿಸ್ನಿಂಗ್ ಟು ವೋಕಲ್ ರಿಸೈಟಲ್ ಬೈ ಶ್ರೀ ಸೋಮನಾಥ್ ಮರಡೂರ್. He is accompanied on tabla by Sri Ravi Koodalgi and violin by Sri Shankar Kabadi. Continuing the concert, now listen to Raag Shahana Kannada. Khyal Vilambit Teen Taal, Sundara Angana, Dhrit Ek Taal, Tarana.

0: ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಸೋಮನಾಥ್ ಮರಡೂರ್ ಅವರ ಗಾಯನ ಕೇಳಿದಿರಿ. ಪಕ್ಕವಾದ್ಯದಲ್ಲಿ ತಬಲಾ ಸಹಕಾರ ನೀಡಿದವರು ರವಿ ಕೂಡ್ಲಿಗಿ, ವಯಲಿನ್ ಶಂಕರ್ ಕಬಾಡಿ. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: ಯು ಆರ್ ಲಿಸ್ನಿಂಗ್ ಟು ವೋಕಲ್ ರಿಸೈಟಲ್ ಬೈ ಶ್ರೀ ಸೋಮನಾಥ್ ಮರಡೂರ್. ಹಿ ವಾಸ್ ಅಕಂಪನಿಡ್ ಆನ್ ತಬ್ಲಾ ಬೈ ಶ್ರೀ ರವಿ ಕೂಡ್ಲಿಗಿ ಅಂಡ್ ವಯಲಿನ್ ಬೈ ಶ್ರೀ ಶಂಕರ್ ಕಬಾಡಿ. ದಿಸ್ ಪ್ರೋಗ್ರಾಮ್ ವಾಸ್ ಕಾಂಟ್ರಿಬ್ಯೂಟೆಡ್ ಬೈ ಆಕಾಶವಾಣಿ ಧಾರವಾಡ.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ. ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
1: ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಸಂಗೀತ ಪ್ರಿಯರೇ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಕಾಮಕೋಟಿ ಬಾಯಿ ಅವರ ಜಲತರಂಗವಾದನ. ವಯಲಿನ್ ಸಹಕಾರ ಎಂಎಸ್ ಸುಬ್ರಹ್ಮಣ್ಯಂ, ಮೃದಂಗ ವಿಎಸ್ ರಾಜಗೋಪಾಲ್. ಮೊದಲಿಗೆ ವಾತಾವಿ ಗಣಪತಿಂ ಮುತ್ತುಸ್ವಾಮಿ ದೀಕ್ಷಿತರ ರಚನೆ, ಹಂಸಧ್ವನಿ ರಾಗ ಆದಿತಾಳದಲ್ಲಿದೆ. ವೆಲ್ಕಮ್ ಟು ಟುಡೇಸ್ ಕರ್ನಾಟಿಕ್ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಮ್. ಡಿಯರ್ ಲಿಸ್ನರ್ಸ್, ಇನ್ ಟುಡೇಸ್ ಪ್ರೋಗ್ರಾಮ್ ವಿ ಬ್ರಿಂಗ್ ಯು ಜಲತರಂಗ್ ರಿಸೈಟಲ್ ಬೈ ಕಾಮಕೋಟಿ ಬಾಯ್. ಅಕಂಪನಿಸ್ ಆರ್ ಆನ್ ದ ವಯಲಿನ್ ಎಂಎಸ್ ಸುಬ್ರಹ್ಮಣ್ಯಂ, ಆನ್ ದ ಮೃದಂಗಂ ವಿಎಸ್ ರಾಜಗೋಪಾಲ್. ನೌ ವಾತಾವಿ ಗಣಪತಿಂ, ಹಂಸಧ್ವನಿ ರಾಗ ಆದಿತಾಳ, ರಿಟನ್ ಬೈ ಮುತ್ತುಸ್ವಾಮಿ ದೀಕ್ಷಿತರ್.

ಇನ್ನೀಗ ತ್ಯಾಗರಾಜರು ಬರೆದಿರುವ ಅನುರಾಗಮುಲೇನೆ ಸರಸ್ವತಿ ರಾಗ ರೂಪಕತಾಳ. ಅನುರಾಗಮುಲೆ ಸೆಟ್ ಸರಸ್ವತಿ ರಾಗ ರೂಪಕತಾಳ ರಿಟನ್ ಬೈ ತ್ಯಾಗರಾಜ.

ಕಾಮಕೋಟಿ ಬಾಯಿ ಅವರಿಂದ ಜಲತರಂಗ್ ವಾದನ ಆಲಿಸುತ್ತಿದ್ದೀರಿ. ವಯಲಿನ್ ಸಹಕಾರದಲ್ಲಿ ಎಂಎಸ್ ಸುಬ್ರಹ್ಮಣ್ಯಂ, ಮೃದಂಗ ವಿಎಸ್ ರಾಜಗೋಪಾಲ್. ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಈಗ ಎದುಟ ನಿಲ್ಲ ಚಿತೆ ಶಂಕರಾಭರಣ ರಾಗ ಆದಿತಾಳದಲ್ಲಿದೆ ತ್ಯಾಗರಾಜರ ಕೃತಿ. ಡಿಯರ್ ಲಿಸ್ನರ್ಸ್, ಯು ಆರ್ ಲಿಸ್ನಿಂಗ್ ಟು ಜಲತರಂಗ್ ರಿಸೈಟಲ್ ಬೈ ಕಾಮಕೋಟಿ ಬಾಯಿ. ಅಕಂಪನಿಸ್ ಆರ್ ಆನ್ ದ ವಯಲಿನ್ ಎಂಎಸ್ ಸುಬ್ರಹ್ಮಣ್ಯಂ, ಆನ್ ದ ಮೃದಂಗಂ ವಿಎಸ್ ರಾಜಗೋಪಾಲ್. Continuing the program, now let us listen to a composition of Tyagaraja set to Shankara Bharana Raga Aditala Yedutanilla Chitte.

ಇದುವರೆಗೂ ಕಾಮಕೋಟಿ ಬಾಯಿ ಅವರಿಂದ ಜಲತರಂಗ ವಾದನ ಕೇಳಿದಿರಿ. ವಯಲಿನ್ ಸಹಕಾರ ನೀಡಿದವರು ಎಂಎಸ್ ಸುಬ್ರಹ್ಮಣ್ಯಂ, ಮೃದಂಗ ವಿಎಸ್ ರಾಜಗೋಪಾಲ್. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. Dear listeners, this was today's Carnatic Classical Music Program. You just heard Jalatarang recital by Kamakoti Bai. Accompanies were on the violin M.S. Subramaniam, on the mridangam V.S. Rajagopal. This program is a contribution of Akashvani Bengaluru, Anytime Indian Music.

Battle, who's gonna ask you? They're tired, Joe Johnny, so am I.

Estamos, yo ya me soy.

0: से कहूं कसे कहूं गुण की व्यथा मोय जो जाने सो रे देवा साके
1: Yeah.

家在家门，我来给他唱，有家你说满年有。

真的还啊你哎真的怎么讲怎么讲

ಬಂದವ ಮಗನಿಗನ್ನು ಕೊಲ್ತೀನಿ. ಕಲಿಗ ಬದ ಕದಿಗ ಬಡಬ ಮಗನಿಗನ್ನು

ಬಡನಿದ ಬಡನಿದ ಕಂಡ ಇದ ಬಡನಿ ಬಡನಿ ಕದರಿದಳಿದಳಿದಳಿದಳಿದಳಿದಳಿದಳಿದಳಿದಳಿದಳಿದಳಿದಳಿದಳಿದಳಿದಳಿದಳಿದಳಿದಳಿದಳಿದಳಿದಳಿದಳಿದಳಿದಳಿದಳಿದಳಿದಳಿದಳಿದಳಿದಳಿದಳಿದಳಿದಳಿದಳಿದಳಿದಳಿದಳಿದಳಿದಳಿದಳಿದಳಿದಳಿದಳಿದಳಿದಳಿದಳಿದಳಿದಳಿದಳಿದಳಿದಳಿದಳಿದಳಿದಳಿದಳಿದಳಿದಳಿದಳಿದಳಿದಳಿದಳಿದಳಿದಳಿದಳಿದಳಿದಳಿದಳಿದಳಿದಳಿದಳಿದಳಿದಳಿದಳಿದಳಿದಳಿದ